ಮಗ ಗಗ ಮಮ ಗಗ ಗಗ ಮಮ ಗಗ ಗಗ ಗಗ ಮಗ ಗಗ ಸ ಗಗ ಮದ ನಿ ಸ ಸದ ನಿ ನಿ ದ ಮಮ ನಿ ನಿ ದ ಮಮ ಗಗ ಗಗ ಮಮ ಗಗ ಸ ಗಗ ಮದ ನಿ ಸ ನಿ ಸ ಗಗ ನಿ ಸ ಗಗ ನಿ ನಿ ಸ ಗಗ ಗಮ ಗ ನಿ ದ ನಿ ದ ನಿ ದ ನಿ ದ ನಿ ನಿ ಸ ಗಗ ಗಮ ಮದ ಗಗ ಗಮ ಮದ ದ ನಿ ನಿ ಸ ನಿ ದ ಮ ನಿ ನಿ ದ ಮಗ ಸ ಗಮ